0: ಸು
1: ಭಾರತದ ಸಂವಿಧಾನ ಭಾರತ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಸತ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನ ರಾಷ್ಟ್ರ ಏಕತೆಯನ್ನ ಮತ್ತು ಹಾಗೂ ಅಖಂಡತೆಯನ್ನ ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತ್ಯ ಭಾವನವನ್ನ ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿರುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮದ
2: ಕಾನೂನು ಆಗಿರುವಂತದನ್ನ ಕ್ಯಾಬಿನೆಟ್ ಅದನ್ನ ಬದಲಾವಣೆ ಮಾಡಕ್ ಅಧಿಕಾರ ಇಲ್ಲ. ದಯಮಾಡಿ ಅದಕ್ಕೆ ನಾನು ವಿನಂತಿ ಮಾಡ್ತಾ ಇರೋದು ಸರ್ಕಾರಕ್ಕೆ ಅಂತ ಹೇಳಿದ್ರೆ, ಇದನ್ನ ಯಾವುದೇ ಕಾರಣಕ್ಕೂ ಇದರೊಳಗಡೆ ಬಹಳ ಬೇರೆ ರೀತಿಯ ಮಾನಸಿಕತೆಯನ್ನು ಪ್ರದರ್ಶನ ಮಾಡಿದೆ. ದೇಶದ ಗೌರವವನ್ನು ಜಾಸ್ತಿ ಮಾಡುವಂತ ಕೆಲಸವನ್ನು ತಾವು ಮಾಡಬೇಕು. ಒಂದೇ ಮಾತ್ರ ಈ ದೇಶದ ಅಸ್ಮಿತೆ ಆ ಗೀತೆಗೆ ಗೌರವ ಸಿಗುವಂತ 150 ವರ್ಷ ಆಗಿರುವಂತಹ ಈ ಶುಭ ಸಂದರ್ಭದೊಳಗಡೆ ಇದಕ್ಕೊಂದು ಆದೇಶ ತಂದಿದೆ ಕೇಂದ್ರ ಸರ್ಕಾರ. ಅದಕ್ಕೆ ಗೌರವ ಕೊಡಬೇಕಾಗಿರೋದು, ಕಾನೂನಿಗೆ ತಲೆಬಾಗಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ಕ್ಯಾಬಿನೆಟ್ ಡಿಸಿಷನ್ಗೆ ಬೆಲೆ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ.
3: This isn't the first time that the showdown has happened on the rendition of Vande Mataram. Earlier also in public events, BJP MLAs have walked out of events and raised objections as to how can just two stanzas be sung of Vande Mataram, while the central government norm is that all stanzas of Vande Mataram has to be sung. The government's defense is that we have got a government order that just two stanzas of rendition of national song Vande Mataram. In fact, it's become a big political talking point and political fight here in Karnataka, as Congress has dared BJP that without the paper can all the MLAs sing Vande Mataram. And also, why is BJP going against Gandhi, Nehru, Vallabhai Patel? Because in 1937, back in decades, that Congress committee, working committee had taken a decision that just two stanzas of Vande Mataram would be sung henceforth. And now the Congress is saying that BJP think they are bigger than Vallabhai Patel and Gandhi and Nehru. And that's the big political face-off between the Congress and the BJP here in Karnataka. And the next big breaking news coming in from the state of Karnataka. Remember, just 24 hours ago, Hasan Incharge Minister, the Excise Minister of Karnataka, Shivalingi Gowda, had made an alleged remark about paying bribes to the officials. Now, an RTI activist, Dinesh Kalali, has written a complaint to the governor asking him to look into the statement of the minister, while the minister allegedly said that pay bribes to the officials while getting the work done. And the RTI activist in the complaint says that the governor will also look at how long can the minister continue in the cabinet if that's the remark given by the official in charge minister. This meeting in Praja Seva department, in fact, the minister was listening to the grievances of the people. And one such instance where minister went on to say that people, whenever they get the work done, respectfully have to do something to the officials is what he said. And however, the clarification came in from him saying that he said, I only ask people to pay the respects and not the money, because officials would have helped clearing the grievances or the issues of the people. And that's the big talking point here in Karnataka. RTI activist has written to the Karnataka governor asking him to look into all the statements made by the minister on the alleged bribe remark coming in from the excise minister of Karnataka. Listening to the clarification of the minister.
4: ನಿನ್ನೆ ಸಕಲೇಶ್ಪುರದಲ್ಲಿ ಪ್ರಜಾಸೇವಾ ಕಾರ್ಯಕ್ರಮದಲ್ಲಿ ಒಬ್ಬ ವ್ಯಕ್ತಿ ನಿನಗೆ ಕೆಲಸ ಮಾಡಿಕೊಡ್ಬೇಕಾದ್ರೆ ದುಡ್ಡು ಕೇಳ್ತಾರೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಕೇಳಿದ್ರು. ನಾನು ದುಡ್ಡನ್ನ ಕೊಡಂಗಿಲ್ಲಪ್ಪ, ಕಾನೂನಿನಲ್ಲಿ ಅವಕಾಶ ಇಲ್ಲ, ದುಡ್ಡು ಕೊಡಬಾರ್ದು ಅಂತ ಹೇಳಿದೆ. ಅಧಿಕಾರಿಗೆ ನಾನು ತಾಕೀತು ಮಾಡಿದೆ, ಆ ಕೆಲಸ ನನಗೆ ಶಕ್ತಿಸ್ಕೊಂಡು ಮಾಡ್ಕೊಡ್ಬೇಕು, ಮಾಡಿಕೊಟ್ಟ ಆದ್ಮೇಲೆ ನಿಮ್ ಕೆಲಸ ಆದ್ಮೇಲೆ ನೀನು ಗೌರವಯುತವಾಗಿ ಹೋಗಿ ಮಾತಾಡಿಸ್ಕೊಂಡು ಗೌರವವನ್ನು ಕೊಟ್ಟು ಮಾತಾಡಿಸಿ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದೆ.
3: And these were the stories from the state of Karnataka. Now we move to the neighboring state of Tamil Nadu. Pramod Madhav will take it from here.